0: FM 93.5, FM 93.7, Lakhana Radio ITN.
1: ಕೃಷಿ ಕ್ಷೇತ್ರದ ನವಪನಕ್ ಲಭಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಬ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬಟ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆರತೆ ಒಬೆ ಪಸು ಮೀಟರ್ ಸಹನೆಯಾಕ ಮಸಕಟ ರೂಪಾಯಿ ಲವಸೆ 5000 ದಕ್ಕ ಮಿಲತಿಗೆ ನಿಮ್ ಸಂಧಾ ನಯ ಸಹನೆಯಾಕ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯ
2: ಹಮೋ ಮೇಕಮ ರೇಸಿಕ ತುವಾತಿ ಒಯಾ ಫುಲ್ ಚಿಲ್ ಲೇಕೆ ಬೈಕ್ ಕೆ ವೈ ನೇದ ಗಮನ
3: ಕಲಬಲ ವೆನ್ನಪಾ ಮಗೆ ಬೈಕ್ ಕೆ ಟೈರ್ಸ್ ಸಿಯಾಟ್ ಪ್ರೀಮಿಯಂ ರೇಂಜ್ ನೇ
2: ವಾಂಗೋನಾ ವೆಟ್ ಪಾರಕುನ ಶುವರ್
3: ನತುವ ಸುಪರಿ ವೆಟ್ ಅಂಡ್ ಡ್ರೈ ಗ್ರಿಪ್ ನಿಸಾ Sirama cornering. Buy it to extra mile and pull away. Don't ever think about buying a jacket. Extraordinary performance. Got dinner. Superior premium looking. See it. Rip X5. Saha. So much fire. See it. They're all these words.
1: Ekola hai minadi thi hai.
0: Villa abo opavita gina abi. සියවසක් පුරා ජාතියක් විශ්වාසය තිබූ ලොතරැයි නොවේ කිරුළ මහජන සම්පත දැන් සතියේ දින 7 මහජන සම්පත රටටම සම්පත

0: ರಾಜ್ಯ ಬ್ಯಾಂಕುಗಳ ಸುರಕ್ಷಿತ ಭಾವಿ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪದ ಸದಹ ಇಹಲಮ ಪೊಲಿಯ ಆರ್ ಡಿಬಿ ಬ್ಯಾಂಕು ಎನ್
1: ಒಬೆ ಕೋಟಿಪತಿ ಸಿಹಿನೆಯ ಅದ ಸೆಬೇವೇದ ರಾತ್ರಿ 10ಟ ಲಕ್ಕಾಂಡ ಅಹನ್ನ ಜಾತಿಕ ಲೋತರೈ ಮಂಡಳಿಯ ಸಿನಿಮಾ ಟಿಕೆಟ್ ಪತ್ತೊಲ ಜಾಗ್ರಾಹಿ ಪ್ರತಿಪಾಲ ಅದು ರಾತ್ರಿಯೇ ಒಬಟ ಕಿಯನ ಏಕಮ ರೇಡಿಯೋವ ಲಕ್ಕಾಂಡ ರಾತ್ರಿ

0: ಅಂದ್ರೆ ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ಕರಣನೆ ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

ಈ ಶಾಸನೆ ಲಾಭೀನ್ ಅತರ ಅಗತನ್ ಪತ್ರ ತನ್ ವಹನ್ಸೆ ಸೀವಲಿ ಮಹಾರಹತನ್ ವಹನ್ಸೆಯ ಏ ಉತುಮ್ ಸೀವಲಿ ಮಹಾರಹತನ್ ವಹನ್ಸೆಗೆ ಮಹಾ ತೇಜಾನುಭಾವೇನ್ ಧನಯ ಕೀರ್ತಿಯ ವರ್ಧನೆಯ ವೇವಾ ಭವ ಭೋಗ ಆಹಾರ ಪಾನ ಸುಲಭ ವೇವಾ ರಜಬಿಯ ಸುರ ಸತುರುಬಿಯ ದುರುವೇವಾ ಒಬೇ ಕಾಯಿಕ ಮಾನಸಿಕ ಸುವೆಯ ವರ್ಧನೆಯ ವೇವಾ ಮೇ ಮಹಾನುಭಾವ ಸಂಪನ್ನ ಸೀವಲಿ ಪಿರಿತ ಸ್ಯಾಮ ದಿನಕಮ ಒಬೇ ನಿವಸಿ ವ್ಯಾಪಾರಿಕ ಸ್ಥಾನೆ ಸೇವಾ ಸ್ಥಾನೆ ರಥವಾಹನ ಆದಿ ಶ್ರವಣೆಯ ಕಿರೀಮೆನ್ ಸಿಹಿಪತ್ ಕಿರೀಮೆನ್ ಸಜ್ಜಾಯನ ಕಿರೀಮೆನ್ ಸಿಯಲು ಯಹಪತ ಉದಾಗ.